0: Rádio Moçambique, Maputo.
1: Jasa tore jati kweni nkaruhune na kuveneni itlela hi kwehleta wa likweri usitele yumanyisa kuva tshunela hi hlayela mahungu ya madyambu hi ku phinda Radio Mozambique imisoro provincial ya ka Maputsu ka swona hi n'wi xuvelaka vuyingiseri byinene li pelile.